ದುರ್ಬೃತ್ತ ಬಾಣಾಸುರೌ ತೋರೀತಿ ಅಶ್ವತ್ಥ ಇತಿ ದರ್ಪ ತುಮೋರಿ ಬಳರೆ ಬಳಿಯಾನ ಹೋಯಿ ಅಹಂಕಾರರೆ ಜ್ಞಾನ ಶೂನ್ಯ ಹೋಇಛು ದರ್ಪಂಧ ಮೂಢೌ ತು ବିଶ୍ୱ ସଂହାରକ ମହାକାଳ ସହିତ ସଂଗ୍ରାମ ଇଚ୍ଛା କରିଛୁ ମୂର୍ଖ ମୁଁ ନିଶ୍ଚେ ତୋର ଗର୍ବ ଚୂର୍ଣ୍ଣ କରିବି ନିଶ୍ଚେ ତୋର ବଳ ବୀର୍ଯ୍ୟ